ಹಂಗಿದರೆ ಐ ಎದರೋಕರೆ ಕ್ರಿಯೇಟರ್ಸ್ ರಾಲ್ದಾರಿ ಆಕು ನಿಕುನ್ ಬನಾಮ್ ಹಿ ಅಂಡಮಾನ್ ಎಂಡ್ ನಿಕೋಬಾರ್ ಐಲ್ಯಾಂಡ್ ಇಪ್ಟ ಆವ್ ಇನ್ ದ ಸ್ಟೋರಿ ರೆ ನವಾಮೇಯ ವನಾಯ ಹೇಕ್ ಇಂಡಿ ಇಂಗಿ ಕುನ್ ಬನಾಮ್ ಹಿ ತದಾರೋಕರ ಬನಾಮ್ ನಿ ಅಂತಂಗಾಮು ತಕೆ ತುರೆ ತಕ್ಕಿ ಹಮಕ್ತರೆ ಐಲೆಕ್ಟೆನ್ ಇಂಗಮ್ ಚೆಮ್ಸ್ ಆಫ್ ಇಂಡಿಯಾ ಚಾಲೆಂಜ್ ಮಿನೆ ಯಂಗಿ ಪ್ರೋಗ್ರಾಮ್ ರಮಾಂಗ್ ಇಂಗಮ್ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಬ್ರಾಡ್ಕಾಸ್ಟಿಂಗ್ ತಂಗಮ್ ಪ್ರಸಾರ ಭಾರತಿ ಇಂಡ್ರೆ ನೇನುನ್ ತಹ ಹಮಕ್ ಯುವ ತಯಿ ನೈನು ಕಂಟೆಂಟ್ ಯಿ ತಸಾಮಿನೆ ತನೆಂಗುರೆನ್ ತಿಂಡ್ರಿಗೆನ್ ಹಿ ಐ ಆಕುಂಗಿ ಕುನ್ಬನಾಮ್ರೆ ಮಿನೆ ಕಲ್ಚರ್ ತರೋಹಿ ಟೂರಿಸ್ಟ್ ಪ್ಲೇಸ್ ಮಿನೆ ತರೋಲ್ಕಾಯನ್ ಟ್ರೆಡಿಷನ್ ಹಿ ಇಂಡ್ರೆ ಹೋಲ್ರೆ ತಪ್ ತಚು ತೈ ಸ್ಟೋರಿ ಯಿಪ್ ಲೋಕಲ್ಸ್ ಆಕುಂಗಿ ಕುನ್ಬನಾಮ್ ಹಿ ತಸಾಹಿ ಅಯ್ಯ ಆಹ್ನಿಕುಬಾರಿ ಯಿಪ್ ತಹ್ಯಾಂಗ್ ಇಂಡ್ರೆ ನಿಮಿನ್ ಇಂಡಾಯನ್ ಯಿ ವಿ ಅಪ್ತ